ಕಾಂಗಣ ಕುದ್ದು ಕುಡೆಗಾಲ್ತೋ ಬೈಠಕ ಶೇಕಡ ಕಾಡ್ತೋ ಹೇ ನಾಕ ಅತಾ ರಗಡ್ತೋ ತುಜ ನವಾ ತಜಪ ಅತ.